ಮುಗತ ಜುಗತರ್ಕಯ ನಾಮ ಜನಕೋತ್ರಭದ ಪುಗತ ಅರ್ಘ ನಾಮ ಜನಕ ರೂಪರಂಗ ಹರ ನಾಮ ಜಪ್ತ ಕಪರೆ ನ ಪಂಕ ಅರ್ಕ ನಾಮ ಜನಕಿ ವಡೆಯಾಯಿ ಅರ್ಕೆ ನಾಮ ಜನ ಸೋಭಾ ಪಾಯಿ ಅರ್ಕ ನಾಮ ಜನಕೋ ಭೋಗ ಯೋಗ ಹರ ನಾಮ ಜಪ್ತ ಕಷ್ಣಾಹೇ ವಿಯೋಗ ಜನ ರಾತಾ ಹರ ನಾಮ ಕಿ ಸೇವಾ ನಾನಕ ಪೂಜ್ಯ ಹರ ಹರ ದೇವಾ ಹರ ಹರ ಜನಕೇ ಮಾಲಕ ಜೀನಾ ಹರ ತನ್ ಜನಕೋ ಆಪ ಪ್ರಭ ದೀನಾ ಹರ ಹರ ಜನಕೇ ಓಟ ಸತಾಣಿ ಹರ ಪ್ರತಾಪ ಜನ ಅವರ್ಣ ಜಾಣಿ ಓತ ಪೋತ ಜನ ಹರ್ರಸ ರಾತೆ ಸ್ವನ್ನ ಸಮಾಧನಾಮ್ರ ಸಮಾತೆ ಆಠ ಪಹರ್ ಜನ ಹರ ಹರ ಜಪೈ ಹರ ಕಾ ಭಗತ್ ಪ್ರಗಟ ನಹೀ ಶಪೈ ಹರ ಕೀ ಭಗತ್ ಮುಕ್ತ ಬಹು ಕರೆ ನಾನಕ ಜನ ಸಂಕೇತೆ ತರೆ ಪಾರ ಜಾತೆ ಹರ ಕೋ ನಾಮ ಕಾಮ ತೇನ್ ಹರ ಹರ ಗುಣ ಗಾಮ

ಜ್ಞಾನಗು ಸುಪಣ್ಣದು ಗೋ ಸದಾ ಅದೇಶ ಬೀಜಮಂತ್ರ ಸರ್ವಗೋ ಜ್ಞಾನ ಚೌವರ್ಣಾಮ ಜಪೆ ಕೌ ನಾಮ ಜೋ ಜೋ ಜಪೆ ತಸಕೀ ಗತು ಹೋಯ ಸಾಸಂಗ ಪಾವೆ ಜನಗೋಯ ಕರ್ ಕೃಪಾಂತರ ಉರ್ತಾರ ಪಾಸ ಪ್ರೇದ ಮುಗದ ಪಾತ್ರ ಕೋ ತಾರ ಸರ್ವರೋಗ ಔಖದ ನಾಮ ಕಲ್ಯಾಂದ್ರ ಮಂಗಳ ಗುಣಗಾಮ ಕಾಹು ಜುಗತ ಕತೆನಾ ಪಾಯ್ಯ ಧರ್ಮ ನಾನಕ ತಸ ಮಿಲ ಜ ಲಿಖ್ಯಾ ತುರ ಕರ್ಮ ಜಿಸ್ಗ ಮನ ಪಾರ ಬ್ರಹ್ಮ ಕಾ ನಿವಾಸ ಜಿಸ್ಗಾ ನಾಮ ಸತ ರಾಮದಾಸ

ಭಾನುಭರ್ಗಾ ಷಷ್ಠಪದಿ ಸಂತ ಸಂಘ ಅಂತರ ಪ್ರಪೀಠಾ ನಾಮ ಪ್ರಭುಗಾ ಲಾಗಾ ಮೀಠಾ ಸಗಲ ಸಮೇಗರೀಯಾಠ ಬಾಹ್ಯ ನಗರಂಗ ನಾನಾ ದೃಷ್ಟಾ ಹೇ ನಾಮ ಅಮೃತ ಪ್ರಭುಗಾ ನಾಮ ದೇಹಿ ಮಹಿಸ್ಗಾ ಬಿಸರಾಮ ಸುನ್ ಸಮಾಧ ಅನತ ರಾಧ ಗಹನ್ನ ಜಾಯಿ ಆಚಾರ್ಯ ಬಿಸಮಾಧ

ಕೇಕಾದ್ರೆ ಏ ಶರೀರ ಮೇರೆಯ ಸಜ್ಜಾಗಮಯ ಕೇಕಾದ್ರ ಕರ್ಮಕಮಾಯ ಕೇ ಕರ್ಮಕಮಾಯ ತದ ಶರೀರ ಜಾತು ಜಾಗಮಯ ಆಯ ಜಿನ ಹರ ತೇರ ರಚನ ರಚಯ ಸೋಹರ ಮರಣ ಅವಸಾಯ ಗುರು ಪ್ರಸಾದ ಯಾರ ಮನ ವಸಯ ಪೂರ್ವ ಲಿಖ್ಯ ಪಾಯ ಕಹ ನಾನಿ ಕೇ ಶರೀರ ಪರವಾಣು ಅಜನ ಸಾತ ಗುರು ಸ್ಯೋ ಚೇತ ಲಾಯ ಏ ನೇತ್ರೋ ಮೇರೆ ಯಾರ ತುಮೇ ಜೋತ ತರಿ ಅರ್ಬಿನ ಬನ ದೇಖೋ ಕೋಯಿ ಅರ್ಬಿನ ಬನ ದೇಖೋ ಕೋಯಿ ನದ್ರಿ ಹರ ನಿಹಾಲಯ ಏಹೋ ವೇಸ ಸಂಸಾರ ತುಮ ದೇಹ ಏಹೋ ಹರ ಕಾ ರೂಪ ಹರ ರೂಪ ನದ್ರಿ ಆಯ ಗುರುಪ್ರಸಾದಿ ಪೂಜ್ಯ ಜಾ ವಿಕಾರಿ ಕೈ ಅರ್ಬಿನ ಬನ ಕೋಯಿ ಕೈ ನಾನಕ ನೇತ್ರಾಂಶ ಸದ್ಗುರು ಮಿಲ ದೇವ ದೃಷ್ಟ ಹೋಯಿ ಏ ಶರವಣ ಹೋ ಮೇರೆ ಹೋ ಸಚ ಸುನ ನೋ ಪಠಾಯ ಸಚ ಸುನ ನೋ ಪಠಾಯ ಶ್ರೀ ಲಾಯ ಸುಣ ಹೋ ಸತ ಬಾಣಿ ಜಿತ ಸುಣಿ ಮನ ತನ ಹರಿಯಾ ಹೋವಾ ರಸನಾ ರಸ ಸಮಾಣಿ ಸಚ ಲಖ ವಿಂಡಾಣಿ ತಾಂ ಕೇ ಗತ ಕೈ ನಾ ಜಾಯೆ ಕಹೆ ನಾನಕ ಅಮೃತ ನಾಮ ಸುಣ ಹೋ ಪವಿತ್ರ ಹೋ ಬಹು ಸಚ ಸುನ ನೋ ಪಠಾಯೆ ಹಾರ ಜಿಯೋ ಗುಪಾಂದ್ರ ರಾಕೇ ವಾಜಾ ಪೌಣ ਵਜਾਇਆ ਵਜਾਇਆ ਵਾਜਾ ਪੌਣ ਨੌ ਦੁਆਰੇ ਪ੍ਰਗਟ ਕੀਆ ਦਸਵਾਂ ਗੁਪਤ ਰਖਾਇਆ ਗੁਰਦੁਆਰਾ